ಮಾಂತ್ರಿಕ ವಾಗನ ಮೋದಕ ಪ್ರಿಯ ಮಹಾಕಾವ್ಯ ನಾಟಕಾದಿ ಪ್ರಿಯ ಮೂಷಿಕ ವಾಗನ ಮೋದಕ ಪ್ರಿಯ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮ

ನಿಪ್ಪಮ್ಮರಿ ಸರಿ ಸಮಸಫಸನಿ ಮಹಾಗಣಪತಿ. ನಿಚ್ಚರಿ ಸನಿ ಸರಿ ಸನಿ ಸನಿ ಸರಿ ಸನಿ ಸರಿ ಸ ಪಮ ಪಮ ಗ ಮರಿ ಸರಿ ಸರಿ ಗ ಮ ಗ ಮರಿ ಸರಿ ಸರಿ ಸ ನಿ ಬ ಮನಿ ಬನಿ ಬನಿ ಬನಿ ಬಮ ಬನಿ ಬನಿ ಬನಿ ಬ ಸರಿ ಸರಿ ಸರಿ ಸನಿ ಸರಿ ಸರಿ ಸರಿ ಸ ಬನಿ ಬನಿ ಬನಿ ಬಮ ಬನಿ ಬನಿ ಬನಿ ಬನಿ ಸರಿ ಸರಿ ಸರಿ ಸನಿ ಸರಿ ಸರಿ ಸರಿ ಸ ಸರಿ ರಿ ಗ ಮ ಮ ಬ ಗ ಮ ಬ ಮ ಬ ಬನಿ ಪನಿ ಸರಿ ಸನಿ ಬ ಮ ಸರಿ ಗ ಮ ಗ ಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮದೇವ.

ಮಗಣ ಯಗಣ ರಗಣ ಸಗಣ ಯಗಣ ರಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ ಮಗಣ ಯಗಣ ರಗಣ ಸಗಣ ಯಗಣ ರಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ.